ಪಿಸಾರದ ಅಮರ ಸಿರಿ ಪೀರಿ ಸಹ ಪಿಸಾರದ ಇಂದಿಕಾ ಉಪಮಾಳಿಗೆ ಯುಗ ಗಾಯನ ಸಂದ ಮೇ ಪದವಿ ಕವಿ ಶ್ರೀವರ್ತನ ರಚಕ ಸಂಗೀತ ವೇದಿ ನವರತ್ನ ಗಮಕೇ ವಿಜಯ್ ಸಂಗೀತ ಮೇ ಗೀತೆ ಶ್ರೀ ಸುಪಾರ ಹಾಕುವ.